0: ವಚನ ದಿಡವ ಕೇತ್ರ ದೈವ ತಂದಾಯಿ ಲೋಪಲ ಸ್ವತಂತ ವಚನ ದಿಡವ ಕೇತ್ರ ದೈವ ತಂದಾಯಿ
1: ನಾನಾ ಕಂದೋದೇವಿ ಮಕ್ಕಳ ಫಾಂದಿ
0: ರೋಕೋಂದೋಕ್ರಿ
1: ಅಲ ಪಕ್ಕರಂ ಶಿಗಡಿ ದಿತ ಬರುತ್ತ ವ್ಯಾಯಿ ಸ್ಪೆಷಲ್ ಪ್ರೋಗ್ರಾಮ್
0: ಹರೇ
1: ಹಫ್ತೆ ತಬ ನೀವಿ
0: ಜಮಶೇದ ಲಾಲಾ ತಪ್ಪ ಬೋರೆ ಬೋರೆ ಚಕಿಮ ಆಫ್ತಾಬ್ ಲಾಲಾ ತಪ್ಪ ಬೋರೆ ಬೋರೆ ಸಾಬಿಲ್ ಮಸೂಫ್ ತಪ್ಪ ಬೋರೆ ಬೋರೆ ಚಕಿಮ ಹಕ್ಮತುಲ್ಲಾ ತಪ್ಪ ಬೋರೆ ಬೋರೆ ಆರ್ ಕೆ ವಜೀರ್ ತಪ್ಪ ಬೋರೆ ಬೋರೆ ಚಕಿಮ ಪಜ್ವಲ್ ಚಾಕ್ ಶೇಂಜಿ ಪಾಮ್ ಶೇ ರಕೀಬ್ ಆಯಿ ತಪ್ಪ ಬೋರೆ ಬೋರೆ ಮಿಡಿ ತಪ್ಪ ಟ್ರೋಲೆ ಟ್ರೋಲೆ ಒತ್ತು ತಪ್ಪ ಡಾಲೆ ದಾಲೆ ವಕ್ತ ಇರ್ತಾವಲ್ಲ ಯೋ ಜಹಾನ್ ಮನನ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್
1: ಓಕೆ ಜಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ವೆರಿ ಮಚ್ ಲಲಾ ಯೋ ಜಹಾನ್ ಮನನ ದೇ ಕಾಲ್ ಕವಲೋ ಜಿ ಥ್ಯಾಂಕ್ ಯು ಸೋ ವೆರಿ ಮಚ್ ಸ್ತಾಬ ಅದತ್ವಿ ಬಲ್ಬ ಯಾರ್ ಕಡೆ ಲಮಾ ನನ್ನ ಕಿಗೆ ಬೆನ್ನಂಗ ಅದತ್ತು ನಾವು ಪಲಾರ್ ಬವಲ್ ಎನ್ನ ಜಂಗೇಗಮ್ ಪಲಾರ್ ಬವಲ್ ಎನ್ನ ಜಂಗೇಗಮ್ ಮಾಹು ಮರಿಸ್ತರ್ಗೆ ನನ್ ಬ್ಯಾಲಿದಲಿದೆ ನಾ ಗೌರವ ನೆಕ್ಸ್ಟ್ ಕಲರ್ ಬೇಕು ಇದೊಂದು ಮೆಸೇಜ್ ಎಸ್ ಎಮ್ ಎಸ್ ಚಿದ್ಯಾಗ ರೋಗಲಿ ಹದಿರು ರವನ್ ಹದಿ ಜಹಾನ್ ಮನೆ ಎಸ್ ಎಮ್ ಎಸ್ ಬೇಕು ಎಸ್ ಎಮ್ ಎಸ್ ಚಿದ್ಯಾಗ ಪ್ರೋಗ್ರಾಮ್ ಬರ್ಕ ಜೋಡವ ಗೌರವ ನೆಕ್ಸ್ಟ್ ಕಲರ್ ಚಿಮಿಸ್ತಾರೆ ಸೂಕ್ತ ಅಸ್ಲಾಮ್ ಅಲೈಕುಮ್ ಜಿ ಅಸ್ಲಾಮ್ ಅಲೈಕುಮ್ ಜಿ ವಾಲೇಕುಮ್ ಅಸ್ಸಲಾಮ್ ಸೂಕ್ತ ಇರ್ಸರ ಕಿಮ್ ಸೇನಾ ಎಫತ್ ಕರ್ ಎಫತ್ ಅಚ್ಛಾ ರೇಫತ್ ರೇಫತ್ ಪ್ರೋಗ್ರಾಮ್ ಗೆ ಹರ್ ಕಲ್ಲ ರೇಫತ್ ಪ್ರೋಗ್ರಾಮ್ ಓರ್ವೆ
2: ಸಹಿ
1: ಹೊರಕೆಯು ಜಹಾನ್ ಮನ ದೇಖ ದಾದಿ ತೋಸೆ ಅಗಲು ಋಣು ಸರ ದಿ ರೇಡಿಯೋ ಮನ್ ಕರಕ್ ಸರ ಮೀನೆ ತೋಸೆ ವಿಚೆ ರಾಜ ಬೇಜಾನ್ ಮೇಲೆ ಕಾಲ್ ಬೇಕೋ ಹೊರಕೆಯು ಜಹಾನ್ ಮನೆ ನಮಕೋ ಠೀಕ್ ಠಾಕ್ ಅಲಾಪ ಕರಮ್ ದೆ ಶಿಗಡಿ ಹೊರಕೆ ತು ಶಿಶು ಬಸ್ ಚೆಸ್ಕೆ ದಾಬರು ತವಿ ಟಫಾ ದಿರ್ಸಿ ಹೇರ್ ದಗಾಸೆ ಇವಾ ಟಪಾರು ಸರ ಶಮೇಲ ಕ್ಯಾನನ್ ಸ್ಪೆಷಲ್ ಪ್ರೋಗ್ರಾಮ್ ಚಿದ ಅಗಾರು ಒಳೆದ ಯಾನಿ ಕೆ ಮಾಜಿಗರ್ ಟಪಾ ಟಪಾ ಅಚ್ಛಾ ಸಹಿದಾ ಠೀಕ್ ಶ್ವಾ ಸಹಿದಾ ಖುರಕೆ ದಿನ ಇಲ್ಲವ ಪ್ರೋಗ್ರಾಮ್ ಕಿಸ ಶಮೇಲ ವೇ ಚಾಖುಯಾಂದು ತ ದುವಾ ಸಲಾಮ್
2: ವಾಲೇಕುಮ್ ಸಲಾಮ್
1: ವಾಲೇಕುಮ್ ಅಸ್ಸಲಾಮ್ ಯೋ ಜಹಾನ್ ಮನನಾ ಇಜ್ಜತ್ ಮನಶೇ ಕದರ್ ಮನಶೇ ಖುರಿಯಾಂದೇ

ಗೊತ್ತಾಯ್ತಾ ಒದೇಸರ ಸ್ವೀಟ್ ಖಟಕ್ ಸಾನಿ ಖಟಕ್ ನೂರು ಅಂಡ್ ಆನಿತಾ ಆಯ್ನ ಖಟಕ್ತಾ ಓದಿ ಅಚ್ಛಾ ಅಮ್ನು ಖಟಕ್ತಾ ಮಾಸೂಮ ಖಟಕ್ತಾ ನೂರ್ ಖಟಕ್ತಾ ಹಮ್ನ ಅಶ್ನಾತಾ ಓ ರುಷಿ ಖಾನ್ತಾ ಓ ನೀಲಮ್ ಖಟಕ್ತಾ ಓ ಸಾರಾ ಬನುತಾ ಓ ಫರಿಶ್ತಾ ಬನುತಾ ಓಕೆ ದಿಲ್ರುಬಾ ಖಟಕ್ ಸೈದಾ ಸುಖ ಪೋತಿ ಹೊನೆವಿ ಕಾಸುಖ ಪೋತಿ ವಿಖನಾ ಸ್ಕಿಮೆ ಖುಯಾಂದೆ ಪೋತಿ ವಿ ನೋ ದಿಲ್ರುಬಾ ಖಟಕ್ ತರಫ್ ನಾ ಗೋತೆ ಖಸಲಾಮ್ ಶಾ ಖುಯಾಂದೋತಾ

0: ಶಾಸ್ತ್ರ ಜನಾಬ್ ಎಲ್ಲರೂ ಕಲಿಸಿ ಹೋಗ್ತಾ ಇರೋ ಸರ್ ಕಿಮ್ ಜಿನ ಕಾಲ್ ಕಡೆ. ಅಸ್ಲಾಂ ಅಲೈಕಮ್. ಜೀ ಪಖೇರಿನಾ ಸ್ಥಡಾಯ್ ಮಾಶೆ. ಹಲೋ ಹಲೋ ಹಾಯ್ ಹಾಯ್ ಜವರದಲ್ಲ ಇವಾಗ ಹೋಗಾಸೆ ಜವರದಲ್ಲ ಇಲ್ಲೋಡ. ಚಲೋ ಅಸ್ಲಾಂ ಅಲೈಕಮ್. ಹಲೋ ಅಸ್ಲಾಂ ಅಲೈಕಮ್. ತೋಲ್ ಕಾಲ್ ಹಾಂ ಕಟ್ಸೋದ ಯಾವ ಜಹಾನ್ ಮನೆ ನಾ ಬಲ್ ಕಾಲರ್ ಖಲಾಸ್ ಹೋಗ್ತಾ ಇರು ಸರ್. ಅಸ್ಲಾಂ ಅಲೈಕಮ್. ಜೀಸು ಖಬರ್ ಕಿ ಕಿಮ್ ಜಿನ ಕಾಲ್ದ ಕಟ್ಸೋದ ಹೋ ಬಲ್ ಕಲರ್ ತರಫ್ ತಾವ್ ಮುಕಾವಿರ್ ಕಿ. ಅಸ್ಲಾಂ ಅಲೈಕಮ್. ಜೀ ಸು ಖಬರ್ ಕ್ಯಾ ಉಸ್ ಡೇರ್ ಕಾಮ್ ದಾಯ್ ಜಿ ದಸ್ ಇದು ಚಾ ಉಸ್ ದರ್ ಕಾಮ್ ದಾಯ್ ಕದು ಬರಾರು ತ ಕಾಲ್ ವಕೆ ಯಾ ಮೊಬೈಲ್ ನಾ ಬಲ್ ನಾ ಕಾಲರ್ ವಕೆ ಸರಂಗೆ ಹೋವಿ ದಿ ಕಿಮ್ ಜಿ ನಾ ದಿ ಕಾಲ್ ಕಡಾಯ್ ಬನ ನಾ ಕವಾ ಖುಷ್ ಉಲ್ಲ ದಿ ಓಡ ಜ ಕಚೆ ಉಸ್ ದ ಡೇರ್ ಸರ ಕಮ್ಜೋರ್ ಐದಾಯ್ ಹಪಾನ ಶೇ ಕಚೇರಿ ದಿ ಬಲ್ ಮೊಬೈಲ್ ನ ಕಾಲ್ ರು ತವಕೆ ಕನ ಬ್ಯಾವ್ ಡೇರ ಶಾ ಖಬರ್ ವಿ ಜ ಕಚೆ ಪದಿ ಮೊಬೈಲ್ ಸಿ ದಿ ಜ ಕಿಮ ಉಸ್ ಅರ್ ಸಿ ಹಾ ಖುಜ ನ ಉರ್ ವ ಬಿ ಯಾರ್ ವಿ ದಿನ ಕಿಸ ಉರ್ ವಿ. ಅಸ್ಸಲಾಮು ಅಲೈಕುಮ್.
1: ವಾಲೈಕುಮ್ ಸಲಾಮ್.
0: ಜೀ ಸೋ ಖಬರ್ ಕೆ ಕಿಮ್ ಜಿನಾ ನಫೀಸಾ ಸರಂಗೆ ಶಾಯ ಅಲ್ಹಮ್ದುಲಿಲ್ಲಾ. ಪ್ರೋಗ್ರಾಮ್ ಉರ್ಬೇಕನ ಅಲ್ಲದೇ ಮಾಕಾ ವಚಾ ವೈಲೆ ಸವಾಜ್ ಅದು.